ಕ್ರೋಧ ಹರಣ್ ಶಲಾಕ. ಆಜ್ ಕೆ ಫನ್ಕಾರ್ ಕಾರ್ಯಕ್ರಮ 9:30 ಪರ 10 ಬಜೆ ಛಾಯಾ ಗೀತ. ಛಾಯಾ ಗೀತ ಸುನಿಯೇಗಾ ಯೂನುಸ್ ಖಾನ್ ದ್ವಾರ ಪ್ರಸ್ತುತಿ ರಾಘವೇಂದ್ರ ನೇಗಿ ಕಿ. ಝರೋಖಾ ಮೇ ಯೇ ಥೀ ರೂಪರೇಖಾ ಆಜ್ ಕೆ ಶೇಷ ಔರ್ ಕಲ್ ಪ್ರಸಾರಿತ ಹೋನೆ ವಾಲೆ ಕಾರ್ಯಕ್ರಮೋ ಕಿ. ಹಮ್ ಬೋಲ್ ರಹೇ ವಿವಿಧ ಭಾರತಿ ಸೇ, ಆಯೇ ಸುನೇ ಸಂಧ್ಯಾ ರಂಜನ್ ಕಾರ್ಯಕ್ರಮ. ಪುಷ್ಪಾಂಜಲಿ ಫಿಲ್ಮ್ ಕಾ ಯೇ ಭಕ್ತಿ ಗೀತ ಹೈ. ಮನ್ನಾ ಡೇ ಕಾ ಸ್ವರ ಹೈ.